0: ದೋರೆ ಐ ಸಿತುವಿಲಿ ಸೇನ ಆದ್ರೆ ಏನ್ ಪೆಂಗಿಲ್ಲ ಲೆಹಸ ದೆಂಗ್ ಅಪಿ ಸಮಹಾರ ವೆಲಾವಟ ಅಪೆ ಹಿತನೇವನ ಕುಚ್ಚರಾಯ ಇನ್ನೋ ಅದನ್ನೇ
1: ಏಕನೇ
0: ದೆಕ್ಕತ್ ಹಿತನೇವನ ಇನ್ನೋ ಅನ್ನೇ
1: ಇನ್ನೋ ಇನ್ನೋ ಮಮ ಅದು ದೇತ್ ಓಕಗಾನ ಚುಟ್ಟ ಕಲ್ಪನಾ ಕಲಾ ಕಸುನಿಯಾಕಿ
0: ದೆಂ ಅಪಿ ಸಮಹಾರ ವೆಲಾವಟ ಗುಡಾ ಪ್ರಶ್ನವಲ ಇಂದಲ ಮಿರಿಕಿಲ ಮಿರಿಕಿಲ ತೆರಪಿಲ ನೇದ್ ಗ್ಯಾಟಿಲ ದವಸ ತಿಸ್ಸೆ ವೆಡಕರಲ ಗೆದ್ರೆ ಗೇಗಮ ತಾತಟ ಪುತಾಗಿ ಮೂನ ದೆಕ್ಕ ಗಮ ನೊಕ್ಕಮ ಇವರಾಯ್ ನಿವೆನವ ನಿವಿಲ ಗಿಹಿಲ್ಲ ಅಮ್ಮೋ ಇತಿಂಗ ತೇಕಾಗ್ ಬೀಲ ನೇದ್ ಏ ಉಣುಹುಮ ವಿಂದಲ ಏಕ ಮಾರ ದಯಾಕ್ ಇಲಂಗಟ ಅಮ್ಮಟ ತಾತ್ರ ದೆನ್ನಟ ಮೂಕ ಏ ವಿಧಿಹಿಟ ದೆನೆನ ಆ ದೂಲ ಪುತಾಲ ವಿಧಿಹಿಟ ಅಪಿಟ ತೇಕೆ ವಿಧಿಹಿಟಮ ದೆನೆನ ಅಮ್ಮವ ದೆಕ್ಕ ಗಮಂಗ್ ತಾತವ ದೆಕ್ಕ ಗಮಂಗ್ ಸಮಹಾರ ವೆಲಾವಟ ದೆಮ್ ಮೇಕ ದಕಿನ್ ಓಣತ್ ನೆ ಮಮ ದನ್ನ ಹಾಸ್ಟೆಲ್ ವಲ ಇನ್ನ ದೆಂ ಒಯ ಕ್ಯಾಂಪಸ್ ವಲ ಇನ್ನಾಯ ಅಪಿಟ ಕಥಾ ಕರನವಾನೆ ಎತಕಟ ಏಗೊಲ್ಲು ಬೋರ್ಡಿಂಗ್ ವಲ ಹಾಸ್ಟೆಲ್ ವಲ ರೆಕ್ಯಾ ಕರನ ಗುಡಾಕ ಎಹೆಮನೆ ಗುಡಾಕ ದುರ ಇಂದಲ ತಮಾಯ್ ಕೊಲಂಬ ಟ್ಯಾವಿಲ್ಲ ವೆಡ ಕರಗನ ಇನ್ನ ಸಮಹಾರಾಯ ವೆನ ಪಲಾತ್ ವಲ ಇತಿಂಗ್ ಎತಕಟ ಕಾಲ್ ಲೆಕ ಕರಗನ ಅಮ್ಮಗೆ ಹಂಡ ಹಾಪು ಗಮ ಅಮ್ಮ ಗುಡ್ ಮಾರ್ನಿಂಗ್ ಹರಿ ಮುಖಕ್ ಕರೆ ದವಸೆಟ ಏಕ ಕಾಲ್ ಲೆಕ ಕರಿ ಅರಗನ ಅಮ್ಮಟ ತಾತ್ತಟ ತಮಂಗ ಆಸಕರಣ ಕೆನೆಕ್ಟ ಯಾಲು ಎಕ್ಟ ಕಥಾ ಕರಪು ಗಮಂಗ್ ಏನ್ ನಿವೆನ ನಿವಿಲ್ಲ ಏಕ ಮಾರ ಏಕ ವಿಂದಿನ್ನ ಮಂಕೆ ಅನ್ನೇ ನಿವೆನ ತೆಂಗ್ವಲಪ್ಪಿ ನಿವೆನ್ನೋಣ ವಿಂದಿನ ತೆಂಗ್ವಲಪ್ಪಿ ವಿಂದಿನ್ನೋಣ ಸತಟ ದನಿನ ತೆಂಗ್ವಲ ಸತಟ ಭುಕ್ತಿ ವಿಂದಿನ್ನೋಣ ನೇ
1: ಓ ಅನಿ
0: ಏನಂಗಪ್ಪಿ ವಿರಾಮಯ ಕರೆಗೆ ನೇಮುದ ವಿರಾಮಯ ಗನ್ನೋಣ ತೆಂಗ್ವಲ
1: ವಿರಾಮಯ ಗನ್ನೋಣಿ
0: ಏನಂಗೇ ಮೇ
2: Let FM Alpha Studio with Kasuni and Lehansa.
1: Net FM Alpha Studio will have a day high, Vinati Visekai,

0: ಸೇದಿ ಆಗ್ತದೆ ಅಲ್ಲಿಗನ್ನು ಇವಾಗ ನಿಮ್ಮ ಜನದ ನಿಷ್ಪಾದನ ಹಿಸಕೆ ಸ್ಥಿತ ದಿಪತುಲ ದತ್ವಾಮ ಕೌರು ಹೆಡತಿಯನ್ನು ಲಸ್ಸನದತಿಯನ್ನು ಜನತಾ ಆಯ್ತಿನ ತದವ ಸೇದಿ ಹಠವತ್ತರಕ ಪಾರಿಭೋಗ ವಿಶ್ವಾಸ ಸಮಗಿ ನಬಿತ್ತಿಕ್ಕನ್ನು ನಿಗಮನ ಅವಿ ಸತತ ವಿನೋದಾತ್ಮಕ ತ್ಯಾಗಿ ಭೋಗವಾಗಿಯನ್ನು ನೆಹಮತ್ಮು ದಿದಾಹದಾಗನ್ನ ದುಃಖ ಸತುತ ವೇದನಾವ ಮೇಘನ ಕಥಾಕರ ಅನ್ನ ತೆಕ್ಕಮ ಅವೆ ಸುರೇಶ ನಾಯಕ ಮಹಾತ್ಮೈನೋ ಇದನ್ನ ಅದೇ ದವಸ ರಾಷ್ಟ್ರವೇ ಲಂಗದಿಂಬ ದವಸಕ ಅಭಿ ವಾಹಗನಿಂಬ ತನಕರ ಅಭಿ ಆಯ್ತ ಎನ್ನ ಲಾಸಿ ಎಂ ನಂಗ್ ಜಯೋ ಜನಿತ್
1: ಬಹುಸ್ತೂತಿ ವಿಮುಕ್ತಿ ವಿಸ್ತರಕ್ಕೆ ಅನ್ನ ಮೇ ಬೆತ್ತರಾವಟು.

0: ಏದುನು ಮಾವತ.
1: Brought to you by
2: ಅಕುನು ಲಕೇ ನಮಹುಬವನ ರಟಪುರಾಮ ರಸಗೆನಯನ ಔಲೆ ಸಾಮ ರಸಕರಖನ ಮಾತರ ಫ್ರೀಲ ನೂಡಲ್ಸ್ ಟೇಸ್ಟ್ ಕೆ ಟ್ರಸ್ಟ್ ಕ
3: ಹೃದರೋಗ ಸ್ನಾಯು ರೋಗ ಆದರೈಟಿ ಸತಲು ಉಪಿತ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಲ ವೇದ ಪಹತಾ ಹಮುವನ್ನ 0573 273 540
4: Siloam Green Life Plantation within Anagathiyata Agana Ayojanayak Dan Mamathanna 0111 437 1250
0: Jani Ek De Dunumavata De Dunumavata

0: தேதுனு மாவட்ட
1: brought to you by
2: அப்புனு லக்கே நமஹுபவன ரட்டபுராம ரசகெனயன அவுலே சேவம ரசகரகன மாதர் ஃப்ரீல நூடுல்ஸ் டேஸ்ட் கே ட்ரஸ்ட் க
3: ಹೃದರೋಗ ಸ್ನಾಯುರೋಗ ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೆದ ಪಹತಾ ಹಮುವನ್ನ ಬಿಂದು ಐ ಹತ್ಸಿ ಹತ್ತೆ ತುನೈ ದಿಸಿ ಹತ್ತೆ ತುನೈ ಪನ್ಸಿಯ ಹತಲಿಹಾ
4: Siloam Green Life Plantation within අනාගතයට අගනා ආයෝජනයක් දැන්මම තන්න 0111 437 1250

0: FM Anu Paha, FM Anu Hatarai Dashmaata, Net FM. De dunu mamata, de dunu mamata.
1: Brought to you by
2: Atunu Lake Namahubavan Ratapuram Rasa Genayana, Aulesam Rasa Karakana, Mater Freela Noodles, Taste Ke Trustika.
3: ಹೃದರೋಗ, ಸ್ನಾಯುರೋಗ, ಆರ್ಥರೈಟಿಸ್ ಸತಲು ಒಬ್ಬಟ ತಿಬಿನ ಊ ನೇಮ ರೋಗಯಕ್ ನಿಟ್ಟಾವಟ ಸುವ ಕರಗಂದ ಸಿವನಗಲ ಕಮಲ್ ಬಂದುಡ ವೇದ ಪಹತಾ ಹಮುವನ್ನ 0773 273 540.
4: ಸಿಲೋನ್ ಗ್ರೀನ್ ಲೈಫ್ ಪ್ಲಾಂಟೇಶನ್ ವತಿನ್ ಅನಾಗತೀಯ ಅಗನಾ ಆಯೋಜನೆಯಕ್ ದನ್ ಮಮತನ್ನ 0111 437 1250. ಮಾಸ್ಟರ್ ಗೈಡ್ ಪ್ರಕಾಶನ 2025 ಸಮಗ ಉಸಸ್ ಪೆಲ ಪಸುಗೆ ವಿಭಾಗ ಪ್ರಶ್ನೋತ್ತರ ದೆನ್ನಿಕುತ್ ವಿಯತ ಚಿಲ್ಡ್ರನ್ಸ್ ವರ್ಲ್ಡ್ ಕೆಲ್ನಿಯ ಮಾಸ್ಟರ್ ಗೈಡ್ ಬೊರೆಲ್ಲ ಸಹ ಲಂಗಮ ಪೊತ್ತಲಿನ ದೆನ್ ಲಭಾ ಗನ್ನ 0771 313 36.
5: ಬ್ಲ್ಯಾಕ್ ಕರಿ ಕಕ ರಸ ಬಲನ್ನ ದೆನ್ ಒಯತ್ ಕೆಮತಿ ಅತಿ ನೇದ ಮೆನ್ನ ಮಾತರ ಫ್ರೀಲೆನ್ ಬ್ಲ್ಯಾಕ್ ಕರಿ ರಸ ಸೋಯಾಮೀಟ್ ಬ್ಲ್ಯಾಕ್ ಕರಿ ರಸಟ ಮಸ್ ನುಕ ಮಸ್ ಕನ್ನ
6: ವಾವ್ ಎಗ್ ಟಿನ್ ಎಕಕ್
7: ಓ ಪುತೆ ನೆಉಮ್ ರಸ ಗುಣ ಹ ಪೋಷಣೆಯ ಪಿರಿ ಎಗ್ ಟಿನ್ ಎಕಕ್ ಫ್ರೆಶ್ನೆಸ್ ಲೊಕ್ವೇ ತವತ್ ಸುರಕ್ಷಿತವ ಎನ ಆಂಕ ಉಪರಿಮ ಆರಕ್ಷಾವ ಉಸಸ್ಮ ತತ್ವಯ ಸಹ ಪೋಷಣ ಗುಣಯ ಸಹತಿಕಾಯಿ
8: ಮೆಲ್ಡಾಲ್ ಹಿಸರತೆಯ ಉನ ಸೆಂಪ್ರತಿಷ್ಯಾವ ಅಂಗಪತ ವೇದನಾವ ಅಪಹಸು ದಿನ ಸದಹಾ ಇಕ್ಮನ್ ಸಹನೆಯ ಮೆಲ್ಡಾಲ್ ಪ್ಯಾರಸಿಟಮೋಲ್ ವಿಶೇಷಕಿ
9: ಅಪೇ ಅಮ್ಮ ಗೆದರಾವದ
10: ನೆಹ ಅಮ್ಮ ಮ್ಯಾಯವನ ದಿತ್ವಾ

0: ಈಗ ಹಾಸ್ಪಿಸಿಪ್ ಆವಾಸರೆ ಎಸ್ ಎಲ್ ಐ ಸಿ ಲೈಫ್ ಜೀವಿತ ರಕ್ಷಣ ಒಪ್ಪುಹಿಮಿಯನ್ ಟೈಮಿರುವನ ಸೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ ಎಕ್ದಾಸ್ ಹಾರಸೆ ಹೆಟ್ಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮಿನ್ ಮವಕುಮಿನ್
1: ತಾಮ್ರೋ ಫೋಮ್ ಮೆಟ್ಟ ಸದಹಾ ಸಿಎಟ ಪಹಲವಕ ವಾಟ್ಟಾಂ ಇಹಲ ಪ್ರಮಿತಿಯಕೆನ್ ಯು ದಿಗು ಕಲ್ಪಾವತಿನ ಫೋಮ್ ಮೆಟ್ಟ ದಿವೈನ ಪುರಾ ತಾಮ್ರೋ ಪ್ರದರ್ಶನಾಕಾರವಲಿ
2: ಕಿರಿ ದೇ ಸೀನಿ ಎಕ್ಕ ಪೆಕ್ಕೆ ಕೇನಸ ಕೆಡುವ ದೆಮ್ಮ ಕಲವಂ ಕರ ವಿನಾಡಿಯೆಂ ಹರಿ ಪದಮಟ ಟೀ ಏಕ ರೆಡಿ
3: ರಾತ್ರಿ 3-in-1 ಪ್ಯಾಕ್ ದಕ ದುನ ಬ್ಯಾಗ್ ಕೇ ದಿಯಾ ಗನ್ನಕ ವಡಿನವ
2: ಐ ಕೆದರಟ ಆಫೀಸ್ ಕಟ ಗ್ರಾಮ್ 400 ಪ್ಯಾಕ್ ಕ ತಿನೋನಿಸ
4: ರಾತ್ರಿ 3-in-1 ದವಸ ಅತರ ತುರೇ ಬುನ ಕಿರಿತೆ
5: ಲಂಕಾ ಪ್ರೀಮಿಯರ್ ಲೀಗ್ 2026 ಸಮಾರಂಭಕ ಮಹೋತ್ಸವ ಜೂಲೈ 17 SSC ಕ್ರೀಡಾಂಗಣದಲ್ಲಿ ಪ್ರವೇಶ ಪತ್ರ ಬುಕ್ ಮೈ ಶೋ ವಿತಿನ್ ವಿನ್ ಕರವಾಗಣ್ಣ ನಿಲ ವಿಕಾಸನ ಸಹಕಾರು SLT ಮೊಬೈಲ್ ಬಿಯೋ ಟಿವಿ
6: ಇಂಡಿಯನ್ ಟೇಸ್ಟ್ ಟಿಕೆಟ್ ಶ್ರೀಲಂಕನ್ ರಸಮವನ ಮಾತ್ರ ಫ್ರೀಲನ್ ಹೆಲ ಮಸಾಲ ಗ್ರೀನ್ ರೆಡ್ ಬ್ಲ್ಯಾಕ್ ಒಬತ್ ಕೆಮತಿ ರಸೇಕಿನ್ ರಸ ಬಲನ್ನ ಮಾತ್ರ ಫ್ರೀಲನ್ ಹೆಲ ಮಸಾಲ
7: ಹೃದಯರೋಗ ಸ್ನಾಯು ರೋಗ ಆರ್ಥರೈಟಿಸ್ ಅತುಲು ಒಬ್ಬ ತಿಬಿನ ಓನೇಮ ರೋಗಿಯಾಕ ನಿಟ್ಟಾವಟವ ಸುವಕರಗಾನ ಸೆವನಗಲ ಕಮಲ್ ಬಂದಲು ವಿಧಮಾತ ಹಮುವನ್ನ ಆಯುಮ ಆಯುರ್ವೇದ ರೋಹಲ ಭೋಗ ಹಹಂದಿಯ ಕೆರೆ ಬಂಗಾರ ಸೆವನಗಲ ಬಿಂದು ಐ ಹತ್ಸೆ ಹತ್ತ ಹತೈ ತುಂಸಿ ಐ ನವಸಿಯ ಹತಲಿಹ
8: Wake up. Satutu Hormones. Alpha Studio.
9: Davasatamo unakirana vitamins. Alpha Studio.
8: Yes. Yes. Energy morning vibe ka teka davasama suma karaganna.
9: Ratteema taruwanke dakshatayeka satutin davasa patan ganna.
10: Good morning.
8: Satya davasvala udaye 6ට. Alpha Studio with Kasuni and Lehansa. WhatsApp 0711 95 95 95. Net FM Facebook Live.

ಆದರಣೀಯ ತರಂಗಕ್ಕೆ ಸುಭಮಂದಾರಂ ರಾಕ್ವೇವ. ಅಂದ್ರೆಲ್ಲ ತಿಬ್ಬ ಮಗೆ ಹಸು ಪುರಾಮ ತಿಬ್ಬುನೆ ಖನ ಮೆದರಿಯಲ್ಲಿ ತರಂ ನೀವಿ ನಿವಿಯಲ್ಲಿ ಅದನ್ನು ತರುವಿದ್ರೆ ಮಗೆ ಮತಕ ಎಕ್ಕ ಮಂಗ್ ಥನಿಯ ಮೀದ್ದಿ ಅಹಮ್ಮೆ ಹಮ್ಮುನು ಎ ಫಸಲಸಕ ಸಂದ ಮಗೆ ಜೀವಿತ ಎಲಿಯ ಕಲ ಎ ಸಂದಿಟ್ ಮಂಗ್ ಹಿರುಮೆನ್ ಆದ್ರೆ ನೆಲಿಯದನ್ ಆದ್ರೆ ಬಲಾಗತ್ತ ತನ್ನ ಅದು ಮಗೆ ಸಂದವತಿಯ